0: ನಮ್ಮ ಗುರಿ ಒಂದೇ ನಿಂತೇ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತೋ ದಿಲ್ಲಿ ಕಾ ಬಾಂಕ ಜವಾ.
2: ಅಚ್ಚಾ, ದಿಲ್ಲಿ ಕಾ ಬಾಂಕ ಜವಾನ್, ನಾನ್ ಬಡನಾಟ ಮಾವೇನ್. ಹಲ್ವಾ ಪೂರಿ ಕರಮ್ ಜಿಲೇಬಿ ಗುಲಾಬ್ ಜಾಮನ್ ಪಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ ಕೇಲೋ ಅಭಿ ಬನಾ.